0: ಭಗವಂತ ತುಂಬ ಆತ ನೀವು ಸಲ್ಯದ ಸೈಲ
1: ಹುಡುದ್ರಿ ಮನ್ಸನ್ ಮನ್ಸ ರೂಪ ಕರ್ಕೆಲೆ ಮಾಡುದು ಮತ್ತೆ ನಿಧನ್ ಚಾತ್ರ ಪಾಸ್ ಮಂತಜ್ಗಿ
0: ತಸ ಮಲ ಕಾಯ್ತೀರಿ ಆಶೀರ್ವಾದ್ಯ ಬಾವ
1: ಭಗವಂತ ಮೀ ತುಮಾರ ಮಾಜಾ ದಾವಳೆ ಮದಿ ಸಾಮಾನು ಗೆಟ್ಲ
0: ಸರ್ ಮಲ ಕಾಯ್ತೀರಿ ಆಶೀರ್ವಾದ್ಯ
1: ಮಲ ಕಾಯ್ತ ಹೊರತಿ ಒಂದು ಯಾವ ಮನುಷ್ಯ ಅಂತ ಕಾಯ್ಕೆಲ
0: ಯಾವ ಹೇಳಿಲ್ಲ ಮಹಾರಾಜ ನರಕ ಸಾಧನ
1: ಕಾಯ್ಕೆಲ ಮಾಡಿ ಮಾಗಿಡ್ಲಿ ಭೋಳ ದೇವ್ ಶಂಕರ
0: ಸರ್ ಯಾವ ಹೇಳಿಲ್ಲ ಯಾ ಸಾಧನ ಕಾಯ್ಕರ ಇಲ್ಲ